ಅದ್ರೆಮ್ ಬಗ್ಗೆ ಐ ಸ್ಕೂಲ್ ಬ್ಲೀಚ್ ಬಗ್ಗೆ ಚಾಯ್ ಆದ್ನಕಲ್ ಗೋರದ ಬಗ್ಗೆ ದ್ರಿ ಶುಗನ ಅವ್ದ ಅದ್ವ ದರತವೆ ಮಹಾಂಚಿದ ಅಮೇಸ ಚಾಮಿಲ್ ಗೆ ಮಚಿದ ಚಾ ರಾಲಿ ಗೆಲ ಸಲಾಮ್ ಇಜಾಜ್ ಬೈ ಹಮೀದ್ ಯವ ಹಮೀದ್ ಜುಬೇರ್ ಇಮಾ ಸೈದಾ ದ ನೋ ಶೇರಾನ ಇಜಾಜ್ ಬೈ ಪೇರಜಲ್ ದರ್ತ ಮೆಸೇಜ್ ಕೋಮಾ ಔಸ್ತಾ ಮಖಿತ ಚಿಕಮ್ ದೇ ಕನ ಪ್ರತಿದಿ ಗಾರ್ಲಿಕ್ ಶ್ಯಾಂಪೂ ಇಷ್ಮಾ ಪೇಸ್ವಾಶಿ ಕಮ್ ಯೋ ಪೇಸ್ವಾಶಿ ಜಮ ಖುದ್ರೆ ಪೇಸ್ವಾಶಿ ಇಷ್ಮಾ ಫಾರ್ಮುಲಾ ಕ್ರೀಮ್ ಇಷ್ಮಾ ಬ್ಯೂಟಿ ಕ್ರೀಮ್ ಔ ಇಷ್ಮಾ ಹರ್ಬಲಾಯ್ ಬಸ್ ಯೋ ದಿ ಸಿರಪ್ ಟಿಕ್ ದೇ ಕಿ ಗಾರ್ಲಿಕ್ ಶ್ಯಾಂಪೂ ಹಾ ಗಾರ್ಲಿಕ್ ಶ್ಯಾಂಪೂ ಜಮಾ ಸಲೋರಂ ಪ್ರಾಡಕ್ಟ್ ಚಿಕಮ್ ದೇ ನೋ ಆಗಾ ಮಖಿತ ಪ್ರೋತ್ ದೇ او پینزم چکم زما مخته پروت ده نو آغا هین انپوت سکین پالش ده سیدا نو ده شیزن او زما مخته براتی تاسو بلکل شامل نکل اوکی گرامی نوالو دا یو گنده پروگرام تاسو باوری دو پا دی که صدا سی الفاظ چی زما دخلی نووتی وی پا تاسو بانده بد لگی دلیوی دا غیر پار زغوارم بخانه انشاءاللہ سبا بر سر بیا خپل ٹیم باندی کرام جیسی پروگرام کبی تر آغا وقت پر بدن غوارم اجازت تاسو جی چرتم سی خادو سی عبادو سی دلوی اللہ پامان پاکستان زندہ آباد اشما کاسمیٹکس پائندہ آباد دلوی اللہ پامان

ಪದ್ಮಶ್ರೀ ಕುಶಾಲ ದಿನ ಕ್ರಮ ಅಪ್ಪಲು ಸಂದೇ ಅತ್ತ ಕ್ರಮ ಸಮ ಶ್ರೀ ಪದ್ಮಭೂಷಣ ವಲ್ಲಾಡಿ ಜಿನೇ ಯ